ಹೋಗುವ ಪ್ರೋಗ್ರಾಮ್ ಗಿಲಕ್ ಟೆಕ್ನಿಕ್ ಇಲ್ಲಿ ಶುರು ಅಂದ ಸರ್ ಅಕ್ಸರ್ ರಾಜಿ ಕನ್ನಡ ತಾಸ್ ದಾಸ್ ಇನ್ನ ಯಾರ ಸಹರ ನೋತಾತಿ ಬಹುಮರ ನಾ ಲಾಡ ನು ದಾ ಕಿಸಿ ಪಿಸಿ ಬಗ್ಗೆ ರಾಜಿ ಹಾ ದಾ ಕಿಸಿ ಪಿಸಿ ಜಿರೋ ಅಂದ ಜಮುಂಗ್ ತಾಸ್ ರು ಜುನ್ ಹಿಸದ ನೋ ದದೀನ ಬಾ ತಖ್ತು ನೋ ವೆಲ್ಕಮ್ ಬ್ಯಾಕ್ ಹೋಗು ಸ್ಟಡಿ ಮಶಾಯಿ پروگرام جوائن کھڑے ہوئی پروگرام کی اور تو ہر کلے پخیر آلے اسٹڈیو میں شوائے ہوئی پینزہ میں خکولی خکولی براس پدگ دنگو دنگو غرون مانی لخیر نرائی نیرے لوڑی پرتی دی آو دری نیمی بجی دی تاس زہر چی دی پا مست جذبات دا سر مشغولی گی آو دا ہمیون خان خوگ اگوار سر وار سر آئی آئی